ਜਿਸ ਨੇ ਸਿਆਣਾ ਜੁਆ ਨਗਦੀ ਔਜਨ ਜਾ ਰੇਡੀਓ ਆਕਾਸ਼ਵਾਣੀ ਸਜਮਤ ਪਗੇ ਸੋਡਾ ਦਾ ਸੋਡਾ ਪੰਜਾ ਕਪੜਾ ਪਦਾ ਪੰਜਾ ਗਦ ਕਮੀ ਜਿਮਾ ਨਾ ਸਜਾ ਬਦੜਾ ਸਿਆਦਨ ਕਮੀ ਦਪਤ ਅੰਜਾ ਇੱਕ ਤੇ ਸਤਿਆ ਪਦੀ ਮਜੇ ਜੁਈ ਦੇ ਅੱਗ ਜੰਬੰ ਜਿਮ ਬਜਸ ਦੀ ਬੁ ਦੁਆ ਦਤੁਸ ਨਾਮ ਪੁਜੂ ਕਜਸ ਪੜ ਜਮ ਦਜ ਪੰਤੀ ਗਾ ਪੁਜੂ ਹਿੰਗਾ ਸੰਬਜੰਤੀ ਗਾ ਪੁਜੂ ਪਕਤੀ ਪਗੀ ਵਕਤੁ ਇੰਡੋਨੇਸ਼ੀਆ ਬਦਤ ਬਬਤ ਪਾਚ ਯੰ ਕਮੀ ਸਜਿਕਨੰਦੋ ਪਗੀ ਹਦੀਨੀ ಅಡಯ್ಯ ಸ್ವಗೆ ಬದುಕುದು ಅತ್ತಭೇತ ಯಗು ಇನ್ಸ್ಟ್ರುಮೆಂಟಯ್ಯ ಕಮೆಂತಯ್ಯಗು ದೇಕತ್ ಅಚ್ಚ ಸ್ಪೋರ್ಟ್ ಜೀಸು ಸುಯ್ ಅಯ್ಯ ಬಬದ ಪಬು ಅಯ್ಯಗು ನನ್ ಪ್ರೇಮ್ ಜನ್ ಸಪತಿಯ ಬಿಯಸ ಕಮಿ ಮಂಗೈ ದಿದನ್ ಸದಿಯಾಚಾರ್ಯ ಸೊಖಾದಿನಿಯ ಜೀಸಿನಿ ಸ್ಯಾದನ ದಡಿಯ ಇಂಜಾಕಾಸ್ಪಣಿ ಸ್ವಗೆ ಅಚ್ಚದ ಯಂಗ್ ಪ್ರಥಮ ಕಿನೀಕತಯ ವಾರ್ತಾಬುದಿತ ಇನ್ನಿಯ ಬುದಿತ ಉತ್ತಮ ಮನುಯು ಇಂಡಿಯಾ ಡಾಕ್ಟರ್ ದೇ ಜಯಶಂಕರ್ ಮನ್ಯಂಬುದ್ ಬೈ ಕಬದ ಹಸಿಯನ್ ಪನ್ಯ ಯಂಗದಾನ್ ಕತತೆ ಬ್ದಿಕ್ಸ್ ಚಿನ್ನಿಂದಯಿ ದಿಯಾ ಮಂಗತಕನ್ ಇಂಡಿಯಾ ಮನುಜುಕನ್ ಕಮಂಪನ್ ಕ್ವಾದಯಂ ಮಂಗಯಂ ಪ್ರತಮನ್ ಪದ ಪಮಿಂಪಿನ್ ದುನಿಯಾ ಮಮುಜಿ ಕತತೆ ಬ್ರಿಕ್ಸ್ ಕದಿನ ಮಂಜದಂಕ ಜಸಮ ಗಜಬಾಯು ಸೌತ್ ಸದಂಗಯಸ್ ಯಂ ಬದಬಾಸಿ ಜಿ ಅಮೆರಿಕ ಸರ್ಕಾರ ಮಂಗ ಪ್ರಸಿಯಸಿ ಪ್ರನ್ ಇಂಡಿಯಾ ದಯಂ ಮಂಬಂಗುನ್ ಕನ್ಸೆನ್ಸುಸ್ ಇಂಡಿಯಾ ಮನ್ಯತು ಜಿ ಪಸುಗನ ಯಸ್ತ್ರಿ ಸಯಮ ದಯಪನ್ ಬಯಸ್ ಜಮ್ ಬಗಿ ನೇಪಾಳ್ ಎಂಗ್ ಜಿಯಂಡ ವಂಜಿತ್ ಹಿಂಗ ಆಯಿತ್ ಡಿಸೆಂಬರ್ ಜಿತಂಗ ಕ್ರಿಸಿಸ್ ಪಂಬಂಕಿತ ಯಸ್ತ್ರಿಗ್ ತನಗಾಯಿತ್ ದೇವಾನ್ ಹಮ್ ಉಯ್ಯ ಜಮ್ಮು ಜನ್ ಕಾಶ್ಮೀರ್ ಎಂಗ್ ಡಿ ಡುಡುಕಿ ಪಾಕಿಸ್ತಾನ ಮನ್ಯತ ಕನಕ ಪ್ರಿಹತಿ ನನತಾಸ್ ಪ್ರೊಟೆಸ್ಟನ್ ಕೋದುಸುವನ್ ಎಂಗ್ ಬದ್ಕ ಬದ್ಕ ಪಂಜಂಗನ್ ಡಿ ಕವಸನೀತು ಇನ್ನಯ್ಯ ಬದಿತ ಸಯಂ ಕಾಪ್ನಿಯ ಮನುಜು ಇಂಡಿಯಾ ಡಾಕ್ಟರ್ ದೇಸ್ ಜಯಶಂಕರ್ ಕಮಾದಿನ್ ಮಮುಜಿ ಕಬಧಾಸಯನ್ ಪನ್ನೀರ್ ಯಂಗದಾನ್ ಕತತೆ ಬ್ರಿಕ್ಸ್ ದ್ವಾದಿ ಉದಪ್ರಿ ನಾಮ್ ಡಿನಿಯುಂದಿ ಸದಯ ಮನ್ಯತ ಕನ್ಬ ದುನಿಯಾ ಮನ್ಯಕ್ ಸಿಕನ್ ಕ್ವಾತ್ನ್ಯ ಕಮಂಪನ್ ಇಂಡಿಯಾ ದಯಂ ಮಂಗ್ ಹಿಂಪುನ್ ಪದ ಪಮಿಂ ಪಿನ್ ಮಂಗ್ ಇಂಗಾತ್ ಸವಗೈ ಬಸದ್ ಕಪಜ ನಗದ ಹದ್ದಿದಂತು ಮೊವಕ್ಕಿ ನಗದ ಮದಿಕ ಮಾಸಿಂಗ್ ಮಾಸಿಂಗ್ ಸತ್ ಬದ್ ವಿಚಾ ಕಪಡ ಮೀಡಿಯಾ ಡಾಕ್ಟರ್ ಜಯಶಂಕರ್ ಮಂಗತ ಕನ್ ಪಂತಿಂಗ್ ಉಂತು ಮನ್ಯ ದಾದಿ ಬಾವ ಕತತೆ ಬ್ರಿಕ್ಸ್ ನಿ ಬಯಂಗ್ ಸುನ್ ಜಿ ತಂಗ ದುನಿಯಾ ಯಂಗ್ ಸಂಗ ತದ ಪೊಯಾದಿ ಸಾಸಿ ಸಂಗ ಮಂತರಿ ಮನ್ಯ ತಕನ್ ಬಾವ ನಗರ ನಗರ ಬ್ರಿಕ್ಸ್ ಮೊಮ್ಮಿಜಿ ಗೆ ಸಿಕಾ ಪ್ಯಂಗ್ ಸಂಗ ಜಯಸ್ ಬಾವ ಸಗಯ ತಿಂಡಕನ್ ಚರಿಸ್ ಮೆ ಮೊದಿ ಪಗನ್ ತಿಂಡಕ್ ಪಿದನ ಸತ ಆಚ ತಗಸ್ ಮನ್ಯ ತಕನ್ ಬಾವ ಸದಂಗನ್ ಪಾಯಗಂ ತಿಡಾ ದಪತ್ ಜಿತದಿಮ ಸಯ ಮುಂಗನ್ ಚಮ್ ಚರ್ಜಿಸ್ಮೆ ಇತು ಡಾಕ್ಟರ್ ಜಯಶಂಕರ್ ಮುಂಗಾತಕನ್ ಬಾ ಬ್ರಿಕ್ಸ್ ಮನಕನ್ ಕನ್ ಕವಿ ಜಕನ್ ತನ್ಪ ಚರ್ಜನ್ಸಿತ ಜಡಪ್ ಚರ್ಜಿಸ್ಮೆ ಜನ ಮನುಜಗ ಪನ್ನದ ಪನ್ ಸ್ಟಂಡರ್ ಗಂಡತಯಂ ಉಪಯ ಪನಂಗುಜಂಗನ್ಯ ಕೋಪ ಮಿಂಪಿನ ನಿಂಜಾತಯಂ ಬ್ರಿಕ್ಸ್ ಮನು ಐ ಪೂಜಿಯನ್ ದದಿ ಸಜುಮಿಯ ನಗದ ಅಂಗತ ಮನ್ಯು ಸುಯ ಕಬದ ಹಸಯನ್ ಪನ್ನೀರ್ ಯಂಗದಾನ್ ಕಾತತೆ ಬ್ರಿಕ್ಸ್ ಕದಯಪನ್ ಬಯಸ್ ಜಿನಿಯುದಿ ಕತತಿಯಂ ಬಯಂಗ್ ಸುಂಗ್ ಸಯಮ ದ್ವಾಹರಿ ಜೀವ ಕಥ ನಗದ ಜೀವ ವಕ್ವತ